0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மானக்கஞ்சார நாயனார் புராணம், presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Sarva Mahaniyarugaligu Namaskara. Ee divasa video nalli Manakanjara Nayanar annuva Shivabhaktara bagge tilisikolluva prayatna martta idini. Sundaramurthi Nayanar avaru ivara bagge ee riti vivaristare. ಏನು ಅಂತಂದರೆ, ಮಲೈ ಮಲಿಂದ ತೋಳ್ ವಳ್ಳಲ್ ಮಾಣಕ್ಕಂಜಾರನಕ್ಕೂ ಅಡಿಯೇ. ಹೀಗೆ ಸುಂದರಮೂರ್ತಿ ನಾಯನಾರವರ ವಿವರಣೆ ಇವರ ಬಗ್ಗೆ. ಇದರ ಅರ್ಥ ಏನು ಅಂತಂದರೆ, ತೋಳ್ ಬಲದಲ್ಲಿ, ಇವರು ತೋಳ್ ವಳ್ಳಲ್ ಅಂದರೆ ತೋಳಿನ ಬಲದಲ್ಲಿ ಕಲ್ಲಿನಷ್ಟು ಶಕ್ತಿ ಇರೋದಂತೆ. ಅಂತಹ ಮಾಣಕ್ಕಂಜಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಮಾಣಕ್ಕಂಜಾರ ನಾಯನಾರ್ ಅವರು ಚೋಳರಾಜ್ಯದ ಕಾಂಚರೂರ್ ಅನ್ನುವ ಸ್ಥಳದಲ್ಲಿ ವಾಸವಾಗಿದ್ದರು. ಇವರು ಸುಂದರಮೂರ್ತಿ ನಾಯನಾರವರ ಸಮಕಾಲೀನರು. ಇವರು ವಂಶಪಾರಂಪರ್ಯವಾಗಿ ವೃತ್ತಿಯಲ್ಲಿ ಸೇನಾಧಿಪತಿಗಳಾಗಿದ್ದವರು. ಇವರು ಸೇನಾಧಿಪತಿಗಳೇ ಆಗಿದ್ದರು. ಆದ್ದರಿಂದ ಸೇನಾಧಿಪತಿಗಳಿಗೆ ಬೇಕಾದ ಕತ್ತಿ ಇತ್ಯಾದಿ ಎಲ್ಲ ಯಾವಾಗಲೂ ಇವರ ಜೊತೆಯಲ್ಲೇ ಇರ್ತಾ ಇದ್ದುದು. ಇವರು ಮಹಾಶಿವಭಕ್ತರು, ಶಿವಭಕ್ತರಿಗೆ ಶಿವಭಕ್ತರು, ಶಿವಭಕ್ತರಿಗೆ ದಾಸರು, ಅವರ ಭಕ್ತರಿಗೆ ದಾಸರು. ಇವರ ವಿಶೇಷತೆ ಏನು ಅಂತಂದರೆ, ಯಾರಾದರೂ ಶಿವಭಕ್ತರು ಇವರನ್ನು ಏನಾದರೂ ಕೇಳಬೇಕು ಅಂತ ಅಂದುಕೊಂಡಿದ್ದರೆ ಅವರ ಮನಸ್ಸಿನಲ್ಲಿರೋದನ್ನು ತಾನೇ ಮೊದಲೇ ತಿಳಿದುಕೊಂಡ್ಬಿಡೋರು. ಮೈಂಡ್ ರೀಡಿಂಗ್, ಇವ್ರಿಗಿಂತಾದ್ದು ಬೇಕಾಗಿದೆ ಅಂತ ತಿಳಿದುಕೊಂಡು ಅವರು ಬಾಯಿ ಬಿಟ್ಟು ಕೇಳೋದಕ್ಕೆ ಮುಂಚೆಯೇ ಅದನ್ನು ಕೊಟ್ಟುಕೊಡ್ತಾ ಇದ್ದರು. ಅಂತಹ ಒಂದು ಇವರಿಗೆ ವಿಶೇಷವಾದ ಶಕ್ತಿಯನ್ನು ಇವರು ಡೆವಲಪ್ ಮಾಡಿಕೊಂಡಿದ್ದರು. ಶಿವಭಕ್ತರು ಏನು ಕೇಳ್ತಾರೆ ಮನಸ್ಸಿನಲ್ಲಿ ಊಹಿಸ್ಕೊಂಡ್ಬಿಡೋರು, ಇವರಿಗೆ ಇದೇ ಬೇಕಾಗಿದೆ, ಅವ್ರು ಕೇಳೋದಕ್ಕೆ ಮುಂಚೆ ಕೊಟ್ಟುಬಿಡಬೇಕು ಅಂತ ಕೊಟ್ಟುಕೊಡ್ತಾ ಇದ್ದರು. ಇಷ್ಟು ದೊಡ್ಡ ಶಿವಶರಣರ ಸೇವೆ ಮಾಡುವುದರಲ್ಲಿ ಇವರಿಗೆ ಇಂತಹ ಆಸಕ್ತಿ. ಇವರು ಬಹಳ ಶಿವಭಕ್ತರು, ಪ್ರತಿಯೊಬ್ಬರು ಶಿವಭಕ್ತರಾದರೆ ಅಂದೇ ಇವರು ನಾಯನಾರುಗಳಾಗಿದ್ದಾರೆ. ಇವರಿಗೆ ಬಹಳ ಕಾಲ ಸಂತಾನ ಪ್ರಾಪ್ತಿ ಇರಲಿಲ್ಲ. ಆದ್ದರಿಂದ ಇವರು ಶಿವನನ್ನು ಪ್ರಾರ್ಥಿಸಿ, ನಮಗೆ ಒಂದು ಸಂತಾನವನ್ನು ಕೊಡಪ್ಪ ದೇವರೇ, ಪರಮಶಿವನೇ ನಮಗೆ ಸಂತಾನ ಭಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದರ ಫಲವಾಗಿ ಒಬ್ಬ ಹೆಣ್ಣು ಮಗಳು ಆ ವರವನ್ನು ಪರಮೇಶ್ವರ ಪ್ರಸಾದಿಸ್ತಾನೆ. ಒಳ್ಳೆ ಹೆಣ್ಣು ಮಗಳು ಹುಟ್ಟತ್ತೆ, ಶಿವನ ಪ್ರಸಾದವೇ ಇದೆ ಅಂತ ಅವರು ಬಹಳ ಸಂತೋಷವಾಗಿ ಆ ಮಗಳನ್ನು ಸ್ವೀಕರಿಸಿ, ಪ್ರಸಾದ, ಈಶ್ವರನ ಪ್ರಸಾದ ಅಲ್ವೇ, ಸ್ವೀಕರಿಸಿ ಆ ಮಗಳಿಗೆ ಜನ್ಮದಿನವನ್ನು ಆಚರಿಸಬೇಕಲ್ಲ, ಯಾವ ರೀತಿ ಆಚರಿಸಿದ್ರು ಅಂದರೆ ಎಲ್ಲ ಶಿವಭಕ್ತರನ್ನೂ ಕರೆದರು. ಕರೆದು ಅವರಿಗೆ ಬೇಕಾದ್ದನ್ನು ಅವರಿಗೆ ಸೇವೆ ಸತ್ಕಾರಗಳನ್ನು ಮಾಡಿ ಬೇಕಾದಷ್ಟು ಅವರಿಗೆ ಕೊಡಬೇಕಾದ್ದನ್ನು ಕೊಟ್ಟು ಸಂತೋಷಪಡಿಸಿ ತಾವು ಬಹಳ ಸಂತೃಪ್ತಿಯನ್ನು ಹೊಂದಿದರು. ಈ ಊರಿನಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಇದ್ದವರೆಲ್ಲರೂ ಶಿವಭಕ್ತರೇ, ಈ ಊರಿನಲ್ಲಿ ಇದ್ದವರೆಲ್ಲ ಶಿವಭಕ್ತರೇ. ಈ ರೀತಿ ತಮ್ಮ ಮಗಳು ಹುಟ್ಟಿದ ಜನ್ಮದಿನದ ಆಚರಣೆಯನ್ನು ಇವರು ಸಂತೋಷವಾಗಿ ಮಾಡಿದ್ರು. ಸಂತೋಷವಾಗಿ ಮಾಡಿ ಸ್ವಲ್ಪ ಕಾಲ ಮಗಳು ಚೆನ್ನಾಗಿ ಲಾವಣ್ಯವತಿಯಾಗಿ ಬೆಳೀತಾ ಇದ್ದಾಳೆ. ಅಷ್ಟು ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ಶಿವನ ಅನುಗ್ರಹ ಇದೆಲ್ಲ ಸೇರಿ ಅತಿ ಲಾವಣ್ಯವತಿಯಾಗಿ ಮಗಳು ಬೆಳೀತಾ ಇದ್ದಾಳೆ. ಬೆಳೆದದ್ದು ಬಹಳ ಬಹಳ ಬೇಗ ಬೆಳೆದ ಹಾಕಿ ಕಾಣ್ತಾ ಇದೆ. ಇನ್ನೊಂದೇನು ವಿಶೇಷ ಅಂದರೆ, ಈ ಮಗಳಿಗೆ, ಹುಡುಗಿಗೆ ಕೇಶರಾಶಿ ಅತ್ಯದ್ಭುತವಾಗಿ ಬಹಳ ಸೌಂದರ್ಯಯುತವಾಗಿ ಬೆಳೀತಾ ಇದೆ. ಯಾರು ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಈ ಹುಡುಗಿಯ ಕೇಶರಾಶಿ, ನೀಳವಾದ ಜಡೆ, ಕಪ್ಪು ಜಡೆ, ದಪ್ಪವಾದ ಈ ಸೌಂದರ್ಯ ಯಾರನ್ನು ನೋಡಿದ್ರೂ ಕೂಡ ಆಕರ್ಷಿಸುವಂತೆ ಇದ್ದಿತು. ಕೊಡಿ ಬೆಳೆದಳು. ವಿವಾಹ ವಯಸ್ಸು ಪ್ರಾಪ್ತವಾಯಿತು. ಮಾಣಕ್ಕಂಜಾರವರು ಮಗಳಿಗೆ ಮದುವೆ ಏರ್ಪಾಟನ್ನು ಮಾಡಿದರು. ಮದುವೆಗೆ ಎಲ್ಲ ನಿಶ್ಚಯಗಳು ಆಗಿ ಮದುವೆಯ ದಿನ ಕೂಡ ಗೊತ್ತಾಯಿತು. ಯಾರು ವರ ಅಂತಂದರೆ ಬಹಳ ದೊಡ್ಡ ಶಿವಭಕ್ತರು, ಅವರೂ ಒಬ್ಬ ನಾಯನಾರೇ. ಅವರ ಹೆಸರು ಏರ್ಕೋನ್ ಕಲಿಕಾಮರ್ ಅಂತ ಅವರ ಹೆಸರು. ಅವರ ಜೊತೆಗೆ ಈ ಮಗಳ ವಿವಾಹ ನಿಶ್ಚಿತವಾಗಿದೆ, ವಿವಾಹದ ದಿನ ಕೂಡ ನಿಗದಿಯಾಗಿದೆ. ಸೊ ಆ ದಿವಸ ಬಂದಿದೆ, ವಿವಾಹ ದಿನ ಬಂದಿದೆ. ಮದುವೆಯ ಕಾರ್ಯಗಳೆಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಮದುವೆ ಮನೆಯಲ್ವೇ, ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳು ನಡೀತಾ ಇದೆ. ಹೀಗೆ ಮದುವೆ ಕಾರ್ಯಗಳು ನಡೀತಾ ಇರೋ ಸಮಯದಲ್ಲಿ ಒಬ್ಬ ಶಿವಭಕ್ತರು, ಶಿವಶರಣರು ಅಂತ ನಾವು ಇಟ್ಕೋಬೋದು, ಆದರೆ ಅವರು ಒಂದು ವ್ರತವನ್ನು ಹಿಡಿದು ಬಂದವರಂತೆ ಕಾಣ್ತಾ ಇದ್ದಾರೆ. ಮಹಾ ತೇಜಸ್ವಿಯಾಗಿದ್ದಾರೆ. ನೆತ್ತಿಯಲ್ಲಿ ವಿಭೂತಿ, ತೋಳ್ಗಳಲ್ಲಿ ವಿಭೂತಿ, ಕತ್ತಿನಲ್ಲಿ ರುಂಡ ಮುಂಡದ ಹಾರ, ವಕ್ಷಸ್ಥಳದಲ್ಲಿ ಒಂದು ಮಾಲೆ ಧರಿಸಿದ್ದಾರೆ. ಎಂಥದ್ದು ಅಂದರೆ ಮನುಷ್ಯ ಕೂದಲಿನಿಂದ ಮಾಡಿದಂತಹ ಒಂದು ದಾರ. ಇದನ್ನು ಧರಿಸಿ ಅತ್ಯಂತ ತೇಜಸ್ವಿಯಾಗಿ, ಯಾಕೆಂದರೆ ಅವರು ಯಾವುದೋ ಒಂದು ವ್ರತವನ್ನು ವ್ರತನಿಷ್ಠೆಯಿಂದ ಹಿಡಿದು ಬರ್ತಾ ಇದ್ದಾರೆ. ಇವರ ಮನೆಗೆ ಬಂದರು. ಇವರು ನೋಡಿದ್ರೆ ಅತಿ ತೇಜಸ್ವಿ, ಜಡಾಧಾರಿಗಳಾಗಿದ್ದಾರೆ, ಅತಿ ತೇಜಸ್ವಿಗಳು. ಇವರು ನೋಡಿದ ತಕ್ಷಣ ಮಾಣಕ್ಕಂಜಾರವರಿಗೆ ಬಹಳ ಆನಂದವಾಯಿತು. ಇಂತಹ ಒಂದು ಒಳ್ಳೆಯ ದಿವಸದಲ್ಲಿ ನಮ್ಮ ಶಿವಶರಣರು, ಬಹಳ ದೊಡ್ಡ ಭಕ್ತರು ಯಾರು ಬರ್ತಾ ಇದ್ದಾರಂತ ಅವರನ್ನು ಬಾಗಿಲಿನಲ್ಲೇ ಸ್ವಾಗತಿಸಿ ಸತ್ಕರಿಸಿ ಎಲ್ಲ ಉಪಚಾರಗಳನ್ನು ಮಾಡಿ ಕೂಡಿಸಿದರು. ಆವಾಗ ಅವರು ಹೇಳಿದರು, ಏನಪ್ಪ ಮನೆಯೆಲ್ಲ ಇಷ್ಟು ಸಂಭ್ರಮದಿಂದ ಕೂಡಿದೆಯಲ್ಲ, ಏನು ಸಮಾಚಾರ? ನಾನು ಬಂದಿದ್ದೀನಲ್ಲ ಇಂಥ ಸಮಯದಲ್ಲಿ, ಏನು ಸಮಾಚಾರ ಅಂತ ಹೇಳಿದಾಗ ಮಾಣಕ್ಕಂಜಾರವರು ಹೇಳಿದರು, ಈ ರೀತಿ ನನ್ನ ಮಗಳು ಶಿವಪ್ರಸಾದಿನಿಂದ ಹುಟ್ಟಿದವಳು, ಚೆನ್ನಾಗಿ ಬೆಳೆದಿದ್ದಾಳೆ, ಇವತ್ತು ಅವಳಿಗೆ ಮದುವೆ ಆಗುವ ದಿವಸ, ಅದರಿಂದ ಈ ವಿಜೃಂಭಣೆಯಿಂದ ಕೆಲಸ ಕಾರ್ಯಗಳು ನಡೀತಾ ಇವೆ ಅಂತ ಹೇಳಿದರು. ಇದನ್ನು ನೋಡಿ ಅವರು ಬಹಳ ಸಂತೋಷಪಟ್ಟರು. ಆಗ ಮಾಣಕ್ಕಂಜಾರವರು ತಮ್ಮ ಮಗಳನ್ನು ಕರೆದರು, ನೋಡಮ್ಮ ಬಹಳ ದೊಡ್ಡ ಶಿವಭಕ್ತರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತಗೋ ನೀನು. ಇವತ್ತು ನಿನ್ನ ಮದುವೆ ಆದ್ದರಿಂದ ಇಂತಹ ಅವರ ಆಶೀರ್ವಾದವನ್ನು ನೀನು ತೆಗೆದುಕೊಳ್ಳೋದು ಬಹಳ ಸೂಕ್ತ, ಇದು ನಿಮಗೆ ಸಿಕ್ಕಿರುವಂತಹ ಒಂದು ಸುಯೋಗ ಅಂತ ಹೇಳಿದರು. ಮಗಳು ಅಷ್ಟೇ ವಿಧೇಯಳು, ತಂದೆಯ ಮಾತಿನಂತೆ ಬಂದು ಆ ಶಿವಭಕ್ತರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಮಸ್ಕಾರ ಮಾಡ್ತಾ ಇದ್ದ ನೋಡಿದರು ಅವರು, ಬಂದ ವ್ರತನಿಷ್ಠೆಯುಳ್ಳ ಶಿವಭಕ್ತರು ನೋಡಿದ್ರು ಆ ಸೌಂದರ್ಯ, ಕೂದಲಿನ ಸೌಂದರ್ಯ ನೋಡಿ ಅವಾಕ್ಕಾಗ ಕೊಟ್ರು. ಆಹಾ, ಎಂತಹ ಸೌಂದರ್ಯ ಈ ಕೂದಲಿನ, ಅದರಲ್ಲಿ ಮಾಡಿದ ಹೆಣದ ಒಂದು ದಾರವು ನನ್ನ ವಕ್ಷಸ್ಥಳಕ್ಕೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡೋದು, ಯೋಚನೆ ಮಾಡೋದು. ಹೀಗೆ ಇದು ಮಾಣಕ್ಕಂಜಾರವರಿಗೆ ಗೊತ್ತಾಯಿತು. ಅವರಿಗೆ ಮೊದಲೇ ಗೊತ್ತಿದೆಯಲ್ಲ ಅವರವರ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೊಡಬೇಕು ಅಂತ. ಇದು ಇವರ ಮನಸ್ಸಿನಲ್ಲಿರೋದು ಗೊತ್ತಾಯಿತು. ಅವರು ಕೇಳುವುದಕ್ಕೆ ಮೊದಲೇ ಇದನ್ನು ನನಗೆ ಕೊಡು ಅಂತ, ಅದಕ್ಕೆ ಮೊದಲೇ ಯಾವ ಯೋಚನೆಯನ್ನು ಮಾಡಿದೆ, ಇವತ್ತು ಮದುವೆನಲ್ಲ ಈ ಹುಡುಗಿಗೆ, ಹೀಗೆ ಮಾಡಿದ್ರೆ ಏನಾಗಬಹುದು, ಅದೆಂತಹ ಯೋಚನೆ ಇಲ್ಲ. ಇಂತಹ ಕೇಶರಾಶಿಯೂ ಕೂಡ ಶಿವಭಕ್ತರಿಗೆ ಉಪಯೋಗವಾಗುವಂಥ ಅಮೂಲ್ಯವಾದ ವಸ್ತುವೇ ಇದು. ಎಂತಹ ಅಮೂಲ್ಯವಾದ ವಸ್ತು, ಆದ್ದರಿಂದ ಇದನ್ನು ಕೊಡುವುದು ನನ್ನ ಭಾಗ್ಯ ಅಂತ ಹೇಳಿ ಒಂದು ಕ್ಷಣ ಮಾತ್ರವೂ ಯೋಚನೆ ಮಾಡಿದೆ. ತನ್ನ ಮಗಳಿನ ತಲೆಯಿಂದ ಆ ಕೂದಲನ್ನು, ಕತ್ತಿಯನ್ನು ಪಕ್ಕದಿಂದ ತೆಗೆದು ಕತ್ತರಿಸಿ ಆ ಬಂದಿದ್ದ ಶಿವಭಕ್ತರಿಗೆ ನೀಡಿದರು. ಅದಕ್ಕೆ ಅವರು ಧರಿಸಿದ್ದ ಆ ಕೇಶಮಾಲೆಗೆ, ಅದರಲ್ಲಿ ಮಾಡಿಕೊಂಡಿದ್ದಂತಹ ಮಾಲೆಗೆ ಪಂಚವಟಿ ಅಂತ ಹೆಸರು. ಈ ಪಂಚವಟಿಗೆ ಇದು ಉಪಯೋಗವಾಗಿದೆ ಅಲ್ಲ ಅಂತ ಕೊಟ್ಟರು. ಅದನ್ನು ಸ್ವೀಕರಿಸಿದರು. ಅಲ್ಲಿಂದ ನೋಡಿದ್ರೆ ಅವರು ಅದೃಶ್ಯರಾದರು. ಮೇಲಿದ್ದ ಪಾರ್ವತಿ ಪರಮೇಶ್ವರರು ಇವರಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ರು. ಇಲ್ಲಿಂದ ಮುಂದಕ್ಕೆ ಮದುವೆಯ ಗಂಡು ಅಲ್ಲಿಗೆ ಬರ್ತಾರೆ. ಅವರು ಕೂಡ ಪರಮಶಿವ ಭಕ್ತರೇ. ಅವರ ಹೆಸರು ಎ.ಆರ್. ಕೋನ್ ಕಲಿಕಾಮರ್. ಬಂದು ನೋಡಿದ್ರೆ ಇಲ್ಲಿ ನಡೆದ ವಿಷಯಗಳೆಲ್ಲ ಇವರಿಗೆ ತಿಳಿದು ಒಬ್ಬ ದೊಡ್ಡ ಮಹಾಶಿವ ಭಕ್ತರು ಬಂದಿದ್ರು, ಈ ಥರ ನಡೀತು ಅಂತ ಹೇಳಿದಾಗ ಅವ್ರಿಗೂ ಆಹಾ ನನಗೂ ಇವರ ದರ್ಶನವಾಗುವುದು ತಪ್ಪಿ ಹೋಯ್ತಲ್ಲ ಅಂತ ಮನಸ್ಸಿನಲ್ಲಿಯೇ ಮರುಗಿದರು. ನನಗೂ ಇಂಥವರ ದೊಡ್ಡವರ ದರ್ಶನ ಭಾಗ್ಯ ತಪ್ಪಿ ಹೋಯ್ತಲ್ಲ, ನಾನು ತಡವಾಗಿ ಬಂದಲ್ಲ ಅಂತ ಅವರು ಮನಸ್ಸಿನಲ್ಲಿಯೇ ಮರುಕೊಂಡರು. ಆ ನಂತರ ನೋಡಿದ್ರು ಹುಡುಗಿಯನ್ನು, ತಾವು ಮದುವೆ ಆಗಬೇಕಾದ ಹುಡುಗಿಯನ್ನು ಒಂದು ಕ್ಷಣ ನೋಡಿದಾಗ ಏನಾಯಿತು, ಆಹಾ ಹೀಗಾಯಿತು ಅಂತ ಮನಸ್ಸಿನಲ್ಲೇ ಸ್ವಲ್ಪ ಅಳುಕಿನ ಛಾಯೆ ಮನಸ್ಸಿನಲ್ಲಿ ಹಾದು ಹೋಯಿತು. ಇದನ್ನು ಪರಮೇಶ್ವರನು ಅರಿತ, ಹೀಗೆ ಮಾಡಬಾರ್ದು, ಈತನಿಗೆ ಮನಸ್ಸು ಈ ಥರ ನೊಂದುಕೊಳ್ಳಬಾರ್ದು ಅಂತ ತಕ್ಷಣವೇ ಆ ಹುಡುಗಿಗೆ ಮೊದಲಿನಂತೆ ಯಾವ ರೀತಿ ಸೌಂದರ್ಯದಿಂದ ಕೂಡಿದ ಕೇಶರಾಶಿ ಇತ್ತು ಅದೇ ತರಹ ಪರಮೇಶ್ವರನು ಆ ಹುಡುಗಿಗೆ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿದಾಗ ಹುಡುಗಿ ಇನ್ನೂ ತೇಜಸ್ವಿಯಾಗಿ ಸೌಂದರ್ಯವತಿಯಾಗಿ ಕಂಡಳು. ಆ ಮದುವೆಯು ವಿಜೃಂಭಣೆಯಿಂದ ನಡೆಯಿತು. ಈ ತರಹ ಪರಮೇಶ್ವರನು ನನಗೆ ಅವರಿಗೆ ಅನುಗ್ರಹ ಮಾಡಿದ. ಇದು ಈ ಮಾಣಕ್ಕಂಚಾರ್ ನಾಯನಾರವರ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆ. ಏನು ಈ ವಿಷಯದಲ್ಲಿದೆ, ನಮಗೆ ಅತ್ಯಂತ ಪ್ರೀತಿಯಾದ ವಸ್ತುವನ್ನು ಕೊಡುವುದು ಸುಲಭವಾದ ವಿಷಯವಲ್ಲ. ಬಹಳ ಪ್ರೀತಿಸ್ತಾ ಇರ್ತೀವಿ ಯಾವುದೋ ಒಂದು ವಸ್ತುವನ್ನು, ಇದಿಲ್ಲದರೆ ನಮಗೆ ಆಗುವುದೇ ಇಲ್ಲ, ಅದು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂತಹ ವಸ್ತುಗಳನ್ನು ಶಿವನಿಗೆ ಅರ್ಪಣೆ ಮಾಡುವುದೇ ಈ ಭಕ್ತರ ಹೆಗ್ಗಳಿಕೆ. ಈ ಭಕ್ತರುಗಳದ್ದೇನು ತಮ್ಮದು ಅಂತ ಯಾವುದು ತಿಳ್ಕೊಳ್ಳದೆ, ತಮ್ಮದು ಅಂತ ತಿಳ್ಕೊಳ್ಳದೆ ಅದನ್ನು ಈಶ್ವರನಿಗೆ ಸಮರ್ಪಿಸ್ತಾರೆ. ಇದು ಬಹಳ ದೊಡ್ಡ ವಿಷಯ. ಇಂತಹ ಮಹನೀಯರ ಚರಿತ್ರೆಗಳನ್ನು ಕೇಳುವುದು ತಿಳಿದುಕೊಳ್ಳುವುದು ನಮ್ಮ ಭಾಗ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬೇಕು. ನೀವು ಕೂಡ ನಿಮಗೆ ತಿಳಿದವರಿಗೆ, ನಿಮ್ಮ ಬಂಧುಗಳಿಗೆ, ಇಷ್ಟ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲ ಈ ತರಹ ಒಂದು ಚಾನೆಲ್ ನಡೀತಾ ಇದೆ ಅಂತ ಯಾರಾದರೂ ಆಸಕ್ತಿ ಇದ್ದರೆ ಅವರಿಗೂ ತಿಳಿಸಿ, ಈ ವಿಷಯಗಳೆಲ್ಲ ತಿಳಿದುಕೊಳ್ಳುವಂತೆ, ಎಲ್ಲರೂ ತಿಳಿದುಕೊಳ್ಳುವಂತೆ ನೀವು ನನಗೆ ಈ ಚಾನಲ್ಗೆ ಸಹಾಯ ಮಾಡಬಹುದು. ಇದು ನನ್ನ ವಿನಂತಿ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾರಾಂಭಾ

ಸ್ಥಿರಾಯ ನಮಃ, ಸ್ಥಪತಿ ಸ್ಥಿರಾಯ ನಮಃ, ವಿಜಿತಾತ್ಮನೇ ನಮಃ, ವಿಧೇಯಾತ್ಮನೇ ನಮಃ, ಭೂತವಾಹನ ಸಾರಥಯೇ ನಮಃ, ಸಗಣಾಯ ನಮಃ, ಗಣಕಾರ್ಯಾಯ ನಮಃ, ಸುಕೀರ್ತಯೇ ನಮಃ, ಛಿನ್ನ ಸಂಶಯಾಯ ನಮಃ, ಕಾಮದೇವಾಯ ನಮಃ, ಕಾಮಪಾಲಾಯ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಭಸ್ಮಪ್ರಿಯಾಯ ನಮಃ, ಭಸ್ಮಶಾಯಿನೇ ನಮಃ, ಕಾಮಿನೇ ಕಾಂತಾಯ ನಮಃ, ಕೃತಾಗಮಾಯ ನಮಃ, ಸಮಾಯುಕ್ತಾಯ ನಮಃ, ನಿವೃತ್ತಾತ್ಮನೇ ನಮಃ, ಧರ್ಮಯುಕ್ತಾಯ ನಮಃ.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மானக்கஞ்சார நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. சர்வ மகனியர்களுக்கும் நமஸ்கார. ஈ திவச வீடியோனே மானக்கஞ்சார நாயனார் அன்னுவ ಶಿವಭಕ್ತರ ಬಗ್ಗೆ ತಿಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಈ ರೀತಿ ವಿವರಿಸ್ತಾರೆ. ಏನು ಅಂತಂದರೆ, ಮಲೈ ಮಲಿಂದ ತೋಳ್ ವಳ್ಳಲ್ ಮಾಣಕ್ಕಂಜಾರನಕ್ಕೂ ಅಡಿಯೇನು, ಹೀಗೆ ಸುಂದರಮೂರ್ತಿ ನಾಯನಾರವರ ವಿವರಣೆ ಇವರ ಬಗ್ಗೆ. ಇದರ ಅರ್ಥ ಏನು ಅಂತಂದರೆ, ತೋಳ್ ಬಲದಲ್ಲಿ, ತೋಳ್ ವಳ್ಳಲ್ ಅಂದರೆ ತೋಳಿನ ಬಲದಲ್ಲಿ ಕಲ್ಲಿನಷ್ಟು ಶಕ್ತಿ ಇರೋದಂತೆ, ಅಂತಹ ಮಾಣಕ್ಕಂಜಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಮಾಣಕ್ಕಂಜಾರ ನಾಯನಾರ್ ಅವರು ಚೋಳ ರಾಜ್ಯದ ಕಾಂಜರೂರ್ ಅನ್ನುವ ಸ್ಥಳದಲ್ಲಿ ವಾಸವಾಗಿದ್ದರು. ಇವರು ಸುಂದರಮೂರ್ತಿ ನಾಯನಾರವರ ಸಮಕಾಲೀನರು. ಇವರು ವಂಶಪಾರಂಪರ್ಯವಾಗಿ ವೃತ್ತಿಯಲ್ಲಿ ಸೇನಾಧಿಪತಿಗಳಾಗಿದ್ದವರು. ಇವರು ಸೇನಾಧಿಪತಿಗಳೇ ಆಗಿದ್ದರು. ಆದ್ದರಿಂದ ಸೇನಾಧಿಪತಿಗಳಿಗೆ ಬೇಕಾದ ಕತ್ತಿ ಇತ್ಯಾದಿಯೆಲ್ಲ ಯಾವಾಗಲೂ ಇವರ ಜೊತೆಯಲ್ಲಿ ಇರ್ತಾ ಇದ್ದರು. ಇವರು ಮಹಾಶಿವಭಕ್ತರು, ಶಿವಭಕ್ತರಿಗೆ ಶಿವಭಕ್ತರು, ಶಿವಭಕ್ತರಿಗೆ ದಾಸರು, ಅವರ ಭಕ್ತರಿಗೆ ದಾಸರು. ಇವರ ವಿಶೇಷತೆ ಏನು ಅಂತಂದರೆ, ಯಾರಾದರೂ ಶಿವಭಕ್ತರು ಇವರನ್ನು ಏನಾದರೂ ಕೇಳಬೇಕು ಅಂತ ಅಂದುಕೊಂಡಿದ್ದರೆ ಅವರ ಮನಸ್ಸಿನಲ್ಲಿರೋದನ್ನು ತಾನೇ ಮೊದಲೇ ತಿಳಿದುಕೊಂಡ್ಬಿಡೋರು. ಮೈಂಡ್ ರೀಡಿಂಗ್, ಇವ್ರಿಗಿಂಥದ್ದು ಬೇಕಾಗಿದೆ ಅಂತ ತಿಳಿದುಕೊಂಡು ಅವರು ಬಾಯಿ ಬಿಟ್ಟು ಕೇಳೋದಕ್ಕೆ ಮುಂಚೆಯೇ ಅದನ್ನು ಕೊಟ್ಟುಬಿಡ್ತಾ ಇದ್ದರು. ಅಂತಹ ಒಂದು ಇವರಿಗೆ ವಿಶೇಷವಾದ ಶಕ್ತಿಯನ್ನು ಇವರು ಡೆವಲಪ್ ಮಾಡಿಕೊಂಡಿದ್ದರು. ಶಿವಭಕ್ತರು ಏನು ಕೇಳ್ತಾರೆ ಮನಸ್ಸಿನಲ್ಲಿ ಊಹಿಸ್ಕೊಂಡ್ಬಿಡೋರು, ಇವರಿಗಿದೇ ಬೇಕಾಗಿದೆ, ಕೇಳೋದಕ್ಕೆ ಮುಂಚೆ ಕೊಟ್ಟುಬಿಡ್ಬೇಕು ಅಂತ ಕೊಟ್ಟುಬಿಡ್ತಾ ಇದ್ರು. ಇಷ್ಟು ದೊಡ್ಡ ಶಿವಶರಣರ ಸೇವೆ ಮಾಡುವುದರಲ್ಲಿ ಇವರಿಗೆ ಇಂತಹ ಆಸಕ್ತಿ. ಇವರು ಬಹಳ ಶಿವಭಕ್ತರು, ಪ್ರತಿಯೊಬ್ಬರು ಶಿವಭಕ್ತರಾದರೆ ಇವರು ನಾಯನಾರುಗಳಾಗಿದ್ದಾರೆ. ಇವರಿಗೆ ಬಹಳ ಕಾಲ ಸಂತಾನ ಪ್ರಾಪ್ತಿ ಇರಲಿಲ್ಲ. ಆದ್ದರಿಂದ ಇವರು ಶಿವನನ್ನು ಪ್ರಾರ್ಥಿಸಿ, ನಮಗೆ ಒಂದು ಸಂತಾನವನ್ನು ಕೊಡಪ್ಪ ದೇವರೇ, ಪರಮಶಿವನೇ ನಮಗೆ ಸಂತಾನ ಭಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದರ ಫಲವಾಗಿ ಒಬ್ಬ ಹೆಣ್ಣು ಮಗಳು ಆ ವರವನ್ನು ಪರಮೇಶ್ವರ ಪ್ರಸಾದಿಸ್ತಾನೆ. ಒಳ್ಳೆ ಹೆಣ್ಣು ಮಗಳು ಹುಟ್ಟತ್ತೆ, ಶಿವನ ಪ್ರಸಾದವೇ ಇದೆ ಅಂತ ಅವರು ಬಹಳ ಸಂತೋಷವಾಗಿ ಆ ಮಗಳನ್ನು ಸ್ವೀಕರಿಸಿ, ಪ್ರಸಾದ, ಈಶ್ವರನ ಪ್ರಸಾದ ಅಲ್ವೇ, ಸ್ವೀಕರಿಸಿ ಆ ಮಗಳಿಗೆ ಜನ್ಮದಿನವನ್ನು ಆಚರಿಸಬೇಕಲ್ಲ. ಯಾವ ರೀತಿ ಆಚರಿಸಿದ್ರು ಅಂದರೆ, ಎಲ್ಲ ಶಿವಭಕ್ತರನ್ನೂ ಕರೆದರು. ಕರೆದು ಅವರಿಗೆ ಬೇಕಾದ್ದನ್ನು ಅವರಿಗೆ ಸೇವೆ ಸತ್ಕಾರಗಳನ್ನು ಮಾಡಿ ಬೇಕಾದಷ್ಟು ಅವರಿಗೆ ಕೊಡಬೇಕಾದ್ದನ್ನು ಕೊಟ್ಟು ಸಂತೋಷಪಡಿಸಿ ತಾವು ಬಹಳ ಸಂತೃಪ್ತಿಯನ್ನು ಹೊಂದಿದರು. ಈ ಊರಿನಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಇದ್ದವರೆಲ್ಲರೂ ಶಿವಭಕ್ತರೇ, ಈ ಊರಿನಲ್ಲಿ ಇದ್ದವರೆಲ್ಲ ಶಿವಭಕ್ತರೇ. ಈ ರೀತಿ ತಮ್ಮ ಮಗಳು ಹುಟ್ಟಿದ ಜನ್ಮದಿನದ ಆಚರಣೆಯನ್ನು ಇವರು ಸಂತೋಷವಾಗಿ ಮಾಡಿದರು. ಸಂತೋಷವಾಗಿ ಮಾಡಿ ಸ್ವಲ್ಪ ಕಾಲ ಮಗಳು ಚೆನ್ನಾಗಿ ಲಾವಣ್ಯವತಿಯಾಗಿ ಬೆಳೀತಾ ಇದ್ದಾಳೆ. ಅಷ್ಟು ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ಶಿವನ ಅನುಗ್ರಹ ಇದೆಲ್ಲ ಸೇರಿ ಅತಿ ಲಾವಣ್ಯವತಿಯಾಗಿ ಮಗಳು ಬೆಳೀತಾ ಇದ್ದಾಳೆ. ಬೆಳೆದದ್ದು ಬಹಳ ಬಹಳ ಬೇಗ ಬೆಳೆದು ಹಾಕಿ ಕಾಣ್ತಾ ಇದೆ. ಇನ್ನೊಂದೇನು ವಿಶೇಷ ಅಂದರೆ, ಈ ಮಗಳಿಗೆ, ಹುಡುಗಿಗೆ ಕೇಶರಾಶಿ ಅತ್ಯದ್ಭುತವಾಗಿ ಬಹಳ ಸೌಂದರ್ಯಯುತವಾಗಿ ಬೆಳೀತಾ ಇದೆ. ಯಾರು ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಈ ಹುಡುಗಿಯ ಕೇಶರಾಶಿ, ನೀಳವಾದ ಜಡೆ, ಕಪ್ಪು ಜಡೆ, ದಪ್ಪವಾದ ಈ ಸೌಂದರ್ಯ ಯಾರನ್ನು ನೋಡಿದ್ರೂ ಕೂಡ ಆಕರ್ಷಿಸುವಂತೆ ಇದ್ದಿತು. ಕುಡಿ ಬೆಳೆದಳು. ವಿವಾಹ ವಯಸ್ಸು ಪ್ರಾಪ್ತವಾಯಿತು. ಮಾಣಕ್ಕಂಜಾರವರು ಮಗಳಿಗೆ ಮದುವೆ ಏರ್ಪಾಟನ್ನು ಮಾಡಿದರು. ಮದುವೆಗೆ ಎಲ್ಲ ನಿಶ್ಚಯಗಳು ಆಗಿ ಮದುವೆಯ ದಿನ ಕೂಡ ಗೊತ್ತಾಯಿತು. ಯಾರು ವರ ಅಂತಂದರೆ ಬಹಳ ದೊಡ್ಡ ಶಿವಭಕ್ತರು, ಅವರೂ ಒಬ್ಬ ನಾಯನಾರೇ. ಅವರ ಹೆಸರು ಏರ್ಕೋನ್ ಕಲಿಕಾಮರ್ ಅಂತ ಅವರ ಹೆಸರು. ಅವರ ಜೊತೆಗೆ ಈ ಮಗಳ ವಿವಾಹ ನಿಶ್ಚಿತವಾಗಿದೆ, ವಿವಾಹದ ದಿನ ಕೂಡ ನಿಗದಿಯಾಗಿದೆ. ಸೊ ಆ ದಿವಸ ಬಂದಿದೆ, ವಿವಾಹ ದಿನ ಬಂದಿದೆ. ಮದುವೆಯ ಕಾರ್ಯಗಳೆಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಮದುವೆ ಮನೆ ಅಲ್ವೇ, ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳು ನಡೀತಾ ಇದೆ. ಹೀಗೆ ಮದುವೆ ಕಾರ್ಯಗಳು ನಡೀತಾ ಇರೋ ಸಮಯದಲ್ಲಿ ಒಬ್ಬ ಶಿವಭಕ್ತರು, ಶಿವಶರಣರು ಅಂತ ನಾವು ಇಟ್ಕೋಬೋದು, ಆದರೆ ಅವರು ಒಂದು ವ್ರತವನ್ನು ಹಿಡಿದು ಬಂದವರಂತೆ ಕಾಣ್ತಾ ಇದ್ದಾರೆ. ಮಹಾ ತೇಜಸ್ವಿಯಾಗಿದ್ದಾರೆ. ನೆತ್ತಿಯಲ್ಲಿ ವಿಭೂತಿ, ತೋಳ್ಗಳಲ್ಲಿ ವಿಭೂತಿ, ಕತ್ತಿನಲ್ಲಿ ರುಂಡ ಮುಂಡದ ಹಾರ, ವಕ್ಷಸ್ಥಳದಲ್ಲಿ ಒಂದು ಮಾಲೆ ಧರಿಸಿದ್ದಾರೆ. ಎಂಥದ್ದು ಅಂದರೆ ಮನುಷ್ಯರ ಕೂದಲಿನಿಂದ ಮಾಡಿದಂತಹ ಒಂದು ದಾರ. ಇದನ್ನು ಧರಿಸಿ ಅತ್ಯಂತ ತೇಜಸ್ವಿಯಾಗಿ, ಯಾಕೆಂದರೆ ಅವರು ಯಾವುದೋ ಒಂದು ವ್ರತವನ್ನು ವ್ರತನಿಷ್ಠೆಯಿಂದ ಹಿಡಿದು ಬರ್ತಾ ಇದ್ದಾರೆ. ಇವರ ಮನೆಗೆ ಬಂದರು. ಇವರು ನೋಡಿದ್ರೆ ಅತಿ ತೇಜಸ್ವಿ ಜಡಾಧಾರಿಗಳಾಗಿದ್ದಾರೆ, ಅತಿ ತೇಜಸ್ವಿಗಳು. ಇವರು ನೋಡಿದ ತಕ್ಷಣ ಮಾಣಕ್ಕಂಜಾರವರಿಗೆ ಬಹಳ ಆನಂದವಾಯಿತು. ಇಂತಹ ಒಂದು ಒಳ್ಳೆಯ ದಿವಸದಲ್ಲಿ ನಮ್ಮ ಶಿವಶರಣರು, ಬಹಳ ದೊಡ್ಡ ಭಕ್ತರು ಯಾರು ಬರ್ತಾ ಇದ್ದಾರಂತ ಅವರನ್ನು ಬಾಗಿಲಿನಲ್ಲೇ ಸ್ವಾಗತಿಸಿ ಸತ್ಕರಿಸಿ ಎಲ್ಲ ಉಪಚಾರಗಳನ್ನು ಮಾಡಿ ಕೂಡಿಸಿದರು. ಆವಾಗ ಅವರು ಹೇಳಿದರು, ಏನಪ್ಪ ಮನೆಯೆಲ್ಲ ಇಷ್ಟು ಸಂಭ್ರಮದಿಂದ ಕೂಡಿದೆಯಲ್ಲ, ಏನು ಸಮಾಚಾರ? ನಾನು ಬಂದಿದ್ದೀನಲ್ಲ ಇಂಥ ಸಮಯದಲ್ಲಿ, ಏನು ಸಮಾಚಾರ ಅಂತ ಹೇಳಿದಾಗ ಮಾಣಕ್ಕಂಜಾರವರು ಹೇಳಿದರು, ಈ ರೀತಿ ನನ್ನ ಮಗಳು ಶಿವಪ್ರಸಾದಿನಿಂದ ಹುಟ್ಟಿದವಳು, ಚೆನ್ನಾಗಿ ಬೆಳೆದಿದ್ದಾಳೆ, ಇವತ್ತು ಅವಳಿಗೆ ಮದುವೆ ಆಗುವ ದಿವಸ, ಅದರಿಂದ ಈ ವಿಜೃಂಭಣೆಯಿಂದ ಕೆಲಸ ಕಾರ್ಯಗಳು ನಡೀತಾ ಇವೆ ಅಂತ ಹೇಳಿದರು. ಇದನ್ನು ನೋಡಿ ಅವರು ಬಹಳ ಸಂತೋಷಪಟ್ಟರು. ಆಗ ಮಾಣಕ್ಕಂಜಾರವರು ತಮ್ಮ ಮಗಳನ್ನು ಕರೆದರು, ನೋಡಮ್ಮ ಬಹಳ ದೊಡ್ಡ ಶಿವಭಕ್ತರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತಗೋ, ನೀನು ಇವತ್ತು ನೀನು ಮದುವೆ ಆದ್ದರಿಂದ ಇಂತಹ ಅವರ ಆಶೀರ್ವಾದವನ್ನು ನೀನು ತೆಗೆದುಕೊಳ್ಳೋದು ಬಹಳ ಸೂಕ್ತ, ಇದು ನಿಮಗೆ ಸಿಕ್ಕಿರುವಂತಹ ಒಂದು ಸುಯೋಗ ಅಂತ ಹೇಳಿದರು. ಮಗಳು ಅಷ್ಟೇ ವಿಧೇಯಳು, ತಂದೆಯ ಮಾತಿನಂತೆ ಬಂದು ಆ ಶಿವಭಕ್ತರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಮಸ್ಕಾರ ಮಾಡ್ತಾ ಇದ್ದ ನೋಡಿದರು ಅವರು, ಬಂದ ವ್ರತನಿಷ್ಠೆಯುಳ್ಳ ಶಿವಭಕ್ತರು ನೋಡಿದ್ರು ಆ ಸೌಂದರ್ಯ, ಕೂದಲಿನ ಸೌಂದರ್ಯ ನೋಡಿ ಅವಾಕ್ಕಾಗ ಕೊಟ್ರು. ಆಹಾ ಎಂತಹ ಸೌಂದರ್ಯ ಈ ಕೂದಲಿನ, ಅದರಲ್ಲಿ ಮಾಡಿದ ಹೆಣದ ಒಂದು ದಾರವು ನನ್ನ ವಕ್ಷಸ್ಥಳಕ್ಕೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡೋದು, ಯೋಚನೆ ಮಾಡೋದು. ಹೀಗೆ ಇದು ಮಾಣಕ್ಕಂಜಾರವರಿಗೆ ಗೊತ್ತಾಯಿತು. ಅವರಿಗೆ ಮೊದಲೇ ಗೊತ್ತಿದೆಯಲ್ಲ ಅವರವರ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೊಡಬೇಕು ಅಂತ. ಇದು ಇವರ ಮನಸ್ಸಿನಲ್ಲಿರೋದು ಗೊತ್ತಾಯಿತು. ಅವರು ಕೇಳುವುದಕ್ಕೆ ಮೊದಲೇನೇ ಇದನ್ನು ನನಗೆ ಕೊಡು ಅಂತ, ಅದಕ್ಕೆ ಮೊದಲೇನೇ ಯಾವ ಯೋಚನೆಯನ್ನು ಮಾಡೋದು, ಇವತ್ತು ಮದುವೆನಲ್ಲ ಈ ಹುಡುಗಿಗೆ, ಹೀಗೆ ಮಾಡಿದ್ರೆ ಏನಾಗಬಹುದು, ಅದೆಂತಹ ಯೋಚನೆ ಇಲ್ಲ. ಇಂತಹ ಕೇಶರಾಶಿಯೂ ಕೂಡ ಶಿವಭಕ್ತರಿಗೆ ಉಪಯೋಗವಾಗುವಂಥ ಅಮೂಲ್ಯವಾದ ವಸ್ತುವೇ ಇದು. ಎಂತಹ ಅಮೂಲ್ಯವಾದ ವಸ್ತು, ಆದ್ದರಿಂದ ಇದನ್ನು ಕೊಡುವುದು ನನ್ನ ಭಾಗ್ಯ ಅಂತ ಹೇಳಿ ಒಂದು ಕ್ಷಣ ಮಾತ್ರವೂ ಯೋಚನೆ ಮಾಡಿದೆ. ತನ್ನ ಮಗಳಿನ ತಲೆಯಿಂದ ಆ ಕೂದಲನ್ನು ಕತ್ತಿಯನ್ನು ಪಕ್ಕದಿಂದ ತೆಗೆದು ಕತ್ತರಿಸಿ ಆ ಬಂದಿದ್ದ ಶಿವಭಕ್ತರಿಗೆ ನೀಡಿದರು. ಅದಕ್ಕೆ ಅವರು ಧರಿಸಿದ್ದ ಆ ಕೇಶಮಾಲೆಗೆ, ಅದರಲ್ಲಿ ಮಾಡಿಕೊಂಡಿದ್ದಂತಹ ಮಾಲೆಗೆ ಪಂಚವಟಿ ಅಂತ ಹೆಸರು. ಈ ಪಂಚವಟಿಗೆ ಇದು ಉಪಯೋಗವಾಗಿದೆ ಅಂತ ಕೊಟ್ಟರು, ಅದನ್ನು ಸ್ವೀಕರಿಸಿದರು. ಅಲ್ಲಿಂದ ನೋಡಿದ್ರೆ ಅವರು ಅದೃಶ್ಯರಾದರು. ಮೇಲಿದ್ದ ಪಾರ್ವತಿ ಪರಮೇಶ್ವರರು ಇವರಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ರು. ಇಲ್ಲಿಂದ ಮುಂದಕ್ಕೆ ಮದುವೆಯ ಗಂಡು ಅಲ್ಲಿಗೆ ಬರ್ತಾರೆ, ಅವರೂ ಕೂಡ ಪರಮಶಿವ ಭಕ್ತರೇ. ಅವರ ಹೆಸರು ಎಆರ್ಕೋನ್ ಕಲಿಕಾಮರ್. ಬಂದು ನೋಡಿದ್ರೆ ಇಲ್ಲಿ ನಡೆದ ವಿಷಯಗಳೆಲ್ಲ ಇವರಿಗೆ ತಿಳಿದು ಒಬ್ಬ ದೊಡ್ಡ ಮಹಾಶಿವ ಭಕ್ತರು ಬಂದಿದ್ರು, ಈ ಥರ ನಡೆಯಿತು ಅಂತ ಹೇಳಿದಾಗ ಅವ್ರಿಗೂ ಆಹಾ ನನಗೂ ಇವರ ದರ್ಶನವಾಗುವುದು ತಪ್ಪಿ ಹೋಯ್ತಲ್ಲ ಅಂತ ಮನಸ್ಸಿನಲ್ಲಿಯೇ ಮುರುಗಿದ್ರು. ನನಗೂ ಇಂಥವರ ದೊಡ್ಡವರ ದರ್ಶನ ಭಾಗ್ಯ ತಪ್ಪಿ ಹೋಯ್ತಲ್ಲ, ನಾನು ತಡವಾಗಿ ಬಂದಲ್ಲ ಅಂತ ಅವರು ಮನಸ್ಸಿನಲ್ಲಿಯೇ ಮರುಕೊಂಡರು. ಆ ನಂತರ ನೋಡಿದ್ರು ಹುಡುಗಿಯನ್ನು, ತಾವು ಮದುವೆ ಆಗಬೇಕಾದ ಹುಡುಗಿಯನ್ನು ಒಂದು ಕ್ಷಣ ನೋಡಿದಾಗ ಏನಾಯಿತು, ಆಹಾ ಹೀಗಾಯಿತು ಅಂತ ಮನಸ್ಸಿನಲ್ಲೇ ಸ್ವಲ್ಪ ಅಳುಕು ಅಳುಕಿನ ಛಾಯೆ ಮನಸ್ಸಿನಲ್ಲಿ ಹಾದು ಹೋಯಿತು. ಇದನ್ನು ಪರಮೇಶ್ವರನು ಅರಿತ, ಹೀಗೆ ಮಾಡಬಾರ್ದು, ಈತನಿಗೆ ಮನಸ್ಸು ಈ ಥರ ನೊಂದುಕೊಳ್ಳಬಾರ್ದು ಅಂತ ತಕ್ಷಣವೇ ಆ ಹುಡುಗಿಗೆ ಮೊದಲಿನಂತೆ ಯಾವ ರೀತಿ ಸೌಂದರ್ಯದಿಂದ ಕೂಡಿದ ಕೇಶರಾಶಿ ಇತ್ತು ಅದೇ ತರಹ ಪರಮೇಶ್ವರನು ಆ ಹುಡುಗಿಗೆ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿದಾಗ ಹುಡುಗಿ ಇನ್ನೂ ತೇಜಸ್ವಿಯಾಗಿ ಸೌಂದರ್ಯವತಿಯಾಗಿ ಕಂಡಳು. ಆ ಮದುವೆಯು ವಿಜೃಂಭಣೆಯಿಂದ ನಡೆಯಿತು. ಈ ತರಹ ಪರಮೇಶ್ವರನು ನನಗೆ ಅವರಿಗೆ ಅನುಗ್ರಹ ಮಾಡಿದ. ಇದು ಈ ಮಾಣಕಂಚಾರ್ ನಾಯನಾರವರ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆ. ಏನು ಈ ವಿಷಯದಲ್ಲಿದೆ, ನಮಗೆ ಅತ್ಯಂತ ಪ್ರೀತಿಯಾದ ವಸ್ತುವನ್ನು ಕೊಡುವುದು ಸುಲಭವಾದ ವಿಷಯವಲ್ಲ. ಬಹಳ ಪ್ರೀತಿಸ್ತಾ ಇರ್ತೀವಿ ಯಾವುದೋ ಒಂದು ವಸ್ತುವನ್ನು, ಇದಿಲ್ಲದಿದ್ದರೆ ನಮಗೆ ಆಗುವುದೇ ಇಲ್ಲ, ಅದು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂತಹ ವಸ್ತುಗಳನ್ನು ಶಿವನಿಗೆ ಅರ್ಪಣೆ ಮಾಡುವುದೇ ಈ ಭಕ್ತರ ಹೆಗ್ಗಳಿಕೆ. ಈ ಭಕ್ತರುಗಳದ್ದೇನು ತಮ್ಮದು ಅಂತ ಯಾವುದೂ ತಿಳ್ಕೊಳ್ಳದೆ, ತಮ್ಮದು ಅಂತ ತಿಳ್ಕೊಳ್ಳದೆ ಅದನ್ನು ಈಶ್ವರನಿಗೆ ಸಮರ್ಪಿಸ್ತಾರೆ. ಇದು ಬಹಳ ದೊಡ್ಡ ವಿಷಯ. ಇಂತಹ ಮಹನೀಯರ ಚರಿತ್ರೆಗಳನ್ನು ಕೇಳುವುದು ತಿಳಿದುಕೊಳ್ಳುವುದು ನಮ್ಮ ಭಾಗ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬೇಕು. ನೀವು ಕೂಡ ನಿಮಗೆ ತಿಳಿದವರಿಗೆ, ನಿಮ್ಮ ಬಂಧುಗಳಿಗೆ, ಇಷ್ಟ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲ ಈ ತರಹ ಒಂದು ಚಾನೆಲ್ ನಡೀತಾ ಇದೆ ಅಂತ ಯಾರಾದರೂ ಆಸಕ್ತಿ ಇದ್ದರೆ ಅವರಿಗೂ ತಿಳಿಸಿ, ಈ ವಿಷಯಗಳೆಲ್ಲ ತಿಳಿದುಕೊಳ್ಳುವಂತೆ, ಎಲ್ಲರೂ ತಿಳಿದುಕೊಳ್ಳುವಂತೆ ನೀವು ನನಗೆ ಈ ಚಾನಲ್ಗೆ ಸಹಾಯ ಮಾಡಬಹುದು. ಇದು ನನ್ನ ವಿನಂತಿ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃಶಿವಾಯ.

ಪಂಚಾಕ್ಷರಾಂಕ್ಯ ಪಾಂಚ ಯಜ್ಞ ಯಜ್ಞಮೇವಾವರಂಭ್ಯ ಯಕ್ಷಣಾ ವ್ಯಾಘಾರೇ ವಿಲುಪ್ತಾಂ ರಕ್ಷಣಾ ಭಗವ